ಸರ್ವಾಧಿಪತ್ಯಮಯಂ ಸಮಂತ ಪರ್ಯಾಯೈ ಸ್ಯಾತ್ ಸಾರ್ವಭೌಮಃ ಪರಾರ್ಧಾತ್ ಪೃಥಿವ್ಯೈ.

ಯಾರಿ? ಚಾರ್ ಮುಖವಾಳ ಬ್ರಹ್ಮಾಜಿ, ಪಾಂಚ ಮುಖವಾಳ ಮಹಾದೇವ್ಜಿನಿ, ಛ ಮುಖವಾಳ ಕಾರ್ತಿಕೆ ಸ್ಕಂದನ ಜನ್ಮನಿ ವಧಾಮಣಿ ಆಪಿ. ತ್ಯಾರಿ ಮಹಾದೇವ್ಜಿ ಬಹು ಪ್ರಸನ್ನ ಥೈನೆ ಬ್ರಹ್ಮಾಜಿನೆ ಆ ವಸ್ತು ಭೇಟಮ ಅಪ್ಪ ಮಾಡ್ಯ. ಏ ಶ್ರೀ ವ್ಯಾಘ್ರ ಚರ್ಮ ಸರ್ಪನು ಆಭೂಷಣ ಭಸ್ಮ ಅಪ್ಪ ಮಾಡ್ಯ. ಆ ಜೋಯಿನೆ ಪಾರ್ವತಿ ಹಸ್ವ ಮಾಡ್ಯ. ಈ ಸ್ಕಂದ ಮಾತಾ ಪಾರ್ವತಿನು ಹಾಸ್ಯ ಸರ್ವನೆ ಪವಿತ್ರ. ಪರಾಂಬ ಸ್ಕಂದ ಮಾತಾನೆ ರಾಷ್ಟ್ರ ವಿಶ್ವ ಸಮಾಜ ನ ಕಲ್ಯಾಣ ಮಾತೆ ನಮನ ಕರಿಗೆ.

ಮನುವಾಯು ಅಂತರ ಕೀರು ಕಗದ ಮನುವಾಯು ಅಪನೀ ಸುರತಿಯ ಸುರತಿಯ ಹೋ ಅಪನಿ ಸುರತಿಯ ಪಿಯರೇ